ಜನಕೋ ಸದಾ ನಮಸ್ಕಾರ ಬ್ರಹ್ಮಜ್ಞಾನ ಸಹಸ್ರೇ ಸುಖಕೃತ ಬ್ರಹ್ಮಜ್ಞಾನ ಸಾದ ಜೀವನ ಮರತ ಬ್ರಹ್ಮಜ್ಞಾನಿ ಮುಗತ ಜಗತ ಜೀವ ಕರದಾತ ಬ್ರಹ್ಮಜ್ಞಾನ ಪೂರ್ಣ ಪುರುಷಾತ ಬ್ರಹ್ಮಜ್ಞಾನಿ ಅನಾಥ ಕನಾಥ ಬ್ರಹ್ಮಜ್ಞಾನ ಕಸಗುಪ್ರಹಾತ ಬ್ರಹ್ಮಜ್ಞಾನಿ ಕಸಕಲಾವಕಾರ ಬ್ರಹ್ಮಜ್ಞಾನಿ ಅವನಲಂಕಾರ ಬ್ರಹ್ಮಜ್ಞಾನಿ ಶೋಭ ಬ್ರಹ್ಮಜ್ಞಾನಿ ಬನಿ ನಾನು ಬ್ರಹ್ಮಜ್ಞಾನಿ ಸರ್ವಕಾತನು ಸಲೋ ಕುರತ ರಜವಂತರ್ನಾಮ ಸರ್ವಪೀಠ ಭಗವಾನ್ ಠಾಕುರ ನಮಸ್ಕಾರ ನನಕುಹ ಪರಸ ಸಕಲ ರಾಷ್ಟ್ರಪತಿ ಮಿಥ್ಯಾ ನಹ ರಸನ ಪರಸ ಮನಮ ಪ್ರೀತ ನಿರಂಜನ ದರಸ ಪಾರತ್ರಯ ರೂಪನ ಪೀಖ ನೇತ್ರ ಸಾಧ ಕೀಟ ಹಲು ಸಂತ ಸಂಹೇತ ಕರ್ಣನ ಸ್ವನ ಕಾಕಿನಂದ ಸೌದ ಜಾನ್ಯಾಸ ಕಮಂದ ಗುರುಪ್ರಸಾದ ವಿಖ್ಯ ಪರಹರ ಮನ್ ಕಿ ವಾಹನ ಮಂತ್ರಿ ಟರ ಇಂದ್ರಿ ಜೇತ ಪಂಚ ದೋಹತಿ ರಹತ ನನಕೂಟ ಮಧ್ಯ ಕುಹ ಪರಸ ವ್ಯಸನ ಸೋಜು ಪ್ರಸು ಪ್ರಸನ್ನ ವ್ಯಸನ ಕಿಂವಾಯನ ಕರ್ಮ ಕರತು ವಯನ ಕರ್ಮ ವ್ಯಸನ ಕ ನಿರ್ಮಲ ತರ್ಮ ಕಲಿಕೀಚ್ಛಾ ನಿ ವ್ಯಾಚ ಕೂರ್ ಭಗವೀರ್ತನ ಸಂಗ್ರಹಾಚಾರ ಮಂತನ ಅಂತರ ಸಿಮರನ್ ಗೋಪಾಲ ಸಬು ಪ್ರಬುಧ ಕೃಪಾಲ ಆಪು ದೃಢ ಬ್ರಹ್ಮ ಜಪಾವ ನಾನಕ ವ್ಯಸನ ಪರಮ ಗದ ಪಾವ ಭಗವತಿ ಭಗವಂತ ಭಗತ ಕಾರಂಗ ಸಕಲ ತ್ಯಾಗ ದೋಷ ಸಂವಾನ ತಿನ ಸಾ ಸಕಲ ಪರಮ ಕಾರ ಪೂಜಾ ಸಕಲ ಪಾರ ಬ್ರಹ್ಮ ಸಾ ಸಂಗ ಪಾಪ ಮಾಲಕ ಹುವ ಭಗವತಿ ಕುಮಾರ ದೂತಮ ಹುವ ಭಗವಂತ ಕೀಟ ಹಲಕಾರ ನಿಯತ ನಿಯತ ಮಾಂತ ನರ ಭಾವಸನ ಪ್ರಿಯತ ಹರ ಕಿ ಚನ ಹರದಾ ಬಸವ ನಾನಕ ಭಗವತಿ ಭಗವಂತ ಕೋ ಪಾವ ಸು ಪಂಡಿತ ಜೋ ಮನ ಪ್ರಭು ರಾಮ ನಮ ಆತ್ಮ ಸುಧ ರಾಮ ನಮ ಸಾರ ರಹ ವಿವಸ ಪಂಡಿತ ಕಾವ ದೇಹ ಜಾಗ ಜೀವ ಹರ ಕಥಾ ಹರದಾ ಬಸವ ಸು ಪಂಡಿತ ಹರ ಜೋ ನಾವ ವೇದ ಪ್ರಾಣ ಸಮೃದ ಪೂಜಾ ಮೂಲ ಸುಖ ಮಹ ಜನ ಸ್ಥೂಲ ಚಹ ವರ್ಣ ಕು ದೇವ ದೇಹ ನಾನಕ ಪಂಡಿತ ಕ ಸದಾ ದೇಹ ಬೀಜ ಮಂತ್ರ ಸರ್ವ ಕೋ ಜ್ಞಾನ ಚಹ ವರ್ಣ ಮಹ ಜಪಾಯ ಕೋ ಗುಣಾಮ ಜೋ ಜೋ ಜಪಾಯ ದುಸ್ಕಿ ಕಾ ದೋ ಸ್ವ ಸಂಗ ಪಾವ ಜನ ಕೋಯ ಕಾರ್ಯ ಕೃಪಾ ಅಂತರ್ವರ ತಾರ ಪಾಸ್ ಪ್ರಿಯ ಮುಗ್ಧ ಪಾತ್ರ ಕವತಾರ ಸರ್ವಲೋಕಾಯಖದ ನಾಮ ಕಲ್ಯಾಣ ರೂ ಮಂಗಲ ಗುಣ ಕಾಯಮ ಕಾಹು ಜುಗದ ಕಥನ ಪಾಯ ತರಮ ನಾನ ದೇಹ ವೇಲಾ ಜ ಶ್ರೀ ಖ್ಯಾ ದುರ್ಕರ್ಮ ಕಮನ ಪಾರ ಬನ ಪನ ವಾಸ ದೇಹ ನಮ ಸತ ರಾಮ ದಾಸ ಆತ್ಮ ರಾಮ ತಿಹ ನದ್ರಿ ಆಯ ದಾಹ ದಸಂತರಣ ಪಾಯ ದಿನ ಪಾಯ ಸದಾ ನಿಕಟ ನಿಕಟ ಹರ ಜಾನ ಸೋ ದಾಹ ದರ್ಗಹ ಪ್ರವಾಹ ನಪಿನ ದಾಹ ಕಾಪ ಕೃಪಾ ಕರ ದಸ ಆ ಕವ ಸವ ಸೋಜಿ ಪರ ಸಕಲ ಸಂಗ ಆತ್ಮ ದಾಸ ಶ್ರೀ ಜುಗದ ನಾಯನ ಕರಾಮ ದಾಸ ಪ್ರಭು ಗಿ ಆಗ ಆತ್ಮ ಹಿತಾವ ಜೀವನ ಸೌ ಕಹಾವ ತಯ ಸ ಹರಖ ತಯ ಸ ಸೋಖ ಸದಾನಂದ ತಹನ ವಿಯೋಗ ತಹ ಸುವರ್ಣ ತಯ ಶಿವ ಸಂವಾಟಿ ತಯ ಸಮೃತ ತಯ ಶಿವ ವೇಖ ಕಾಟಿ ತಯ ಸಮಾಂತ ಸಪಮಾಂತ ಸರಂಗ ತಯ ಸಾರಾ ಜಾನ ಜೋ ವರ್ತಾಯ ಸಾಯಿ ಜುಗದ ನಾಯನ ಗೋಹ ಪುರ ಕಹಿ ಆಯ ಜೀವನ ಮುಕ್ತ ಪಾರ್ವನ ಕೇ ಸಗ್ರೇ ಠಾವ ಜಿತ ಜಿತ ಕಾರ ರಾಖ ತಯ ಸತನಾವ ಅಭಿ ಕರ್ಣ ಕ್ರಾವನ್ ಜೋಗ ಪ್ರಭಾವ ಸುಭನ ಹೋಗ ಪಸರಿ ಆಭಯನ ತತ್ರಾಂಗ ಲಕ್ಷಣ ಜಯ ಹಿ ಪಾರ್ವನಂ ಕಿರಂಗ ಜಯ ಸಿಂಹದಿ ತಯ ಸ ಪ್ರಕಾಶ ಸುಪಾರ್ವನಂ ಕರ್ತ ವಿನಾಶ ಸದಾ ಸದಾ ಸದಾ ದಯಾಲು ಸಿಂಹಸಂಧಾನಕೋ ಪಜನ ಹರ ಶ್ಲೋಕ ಉಸ್ತತ ಕರಿ ಅನೇಕ ಜಾನಂತನ ಪಾರಭಾರ ನಾನು ಕರಚನ ಪ್ರವರಚಿ ಭವೇದನಕ ಪ್ರಕಾರ ಅಷ್ಟಪತಿ ಕೈಕೋಟ ಹೋಯ ಪೂಜಾರಿ ಕೈಕೋಟ ಆಚಾರ ವ್ಯಾವಹಾರಿ ಕೈಕೋಟ ಪೈ ತೀರ್ಥವಾಸ ಕೈಕೋಟ ಬಾನು ಪ್ರಮಾದಾಸ ಕೈಕೋಟ ವೇದ ಕ ಸರ್ವತೆ ಕೈಕೋಟ ತಪಿ ಸರ್ವತೆ ಕೈಕೋಟ ತಂತೆ ಆನಂತಾರ ಕೈಕೋಟ ಕಾವಿಚಾರ ಕೈಕೋಂಡ ತನ್ನ ನಾವಂತೆ ಅಭಿನಾನ ಕರದೆ ಕಾಂತನ ಪಾವ ಕೈಕೋಟ ಪೈ ಅಭಿಮಾನಿ ಕೈಕೋಟ ಅಂದ ಗಿಯಾನಿ ಕೈಕೋಟ ಕಿರ್ಪನ್ ಕಠೋರ ಕೈಕೋಟ ಅಭಿಘಾತಂ ನಕೋರ ಕೈಕೋಟ ಪರ ದರ್ಭ ಕಾರ ಹ ಕೈಕೋಟ ಪರ ದೂಹಣ ಕರ ಹ ಕೈಕೋಟ ಮಾಯಾಶ್ರಾಮಾಹಿ ಕೈಕೋಟ ಪ್ರದೇಹ ಪರಮಾಹಿ ಜೇತ ಜತಲ ತೇತ ತೇತಲಕನ ನಾನ ಕರದ ಕಿ ಜಾನ ಕರ್ತರಚನ ಕೈಕೋಟ ಸೇತ ಜತಿ ಜೋಗಿ ಕೈಕೋಟ ರಾಜ ರಹ ಭೋಗಿ ಕೈಕೋಟ ಪಂಖಿ ಸರ್ವ್ಯಾಪಾಯ ಕೈಕೋಟ ಪಾಥರ ಬಿರ್ಖನ ಪಜಾಯ ಕೈಕೋಟ ಪವನ ಪಾಣಿ ಬಂದ್ರ ಕೈಕೋಟ ದೀಸ ಭೂಮಂಡಲ ಕೈಕೋಟ ಸಿಯರ ಸೂರ್ಯನಖಿಯಾತರ ಕೈಕೋಟ ದೇವದಾನಂದ್ರ ಶಿರ್ಷತರ ಸಗ್ರ ಸಮಗ್ರಿ ಅಪನ ಸೂತ ತಾರ ನಾನಕ ಜಯ ಜಯ ಪಾವ ದೇಸ ದೇಹನ ತಾರ ಕೈಕೋಟ ರಾಜಸ ತಾಮಸ ಸಾತಕ ಕೈಕೋಟ ವೇದ ಪ್ರಾಣ ಸಮರತರ ಸಾಸತ ಕೈಕೋಟ ಗೀರತನ ಸಂವಾದ ಕೈಕೋಟ ನನ್ನ ಪ್ರಕಾರ ಜಾಂತ ಕೈಕೋಟ ಗಿಯ ಚರ ಜೀವ ಕೈಕೋಟ ಗಿರಿಮೇರ ಸ್ವರ್ಣ ಥಿವ ಕೈಕೋಟ ಜಾಖ ಕಿನ್ನರ ಪ್ರಸಾಜ ಕೈಕೋಟ ಭೂತ ಪ್ರೇತ ಶುಕ್ರ ಮೃಗ ಸವತ ನೀರ ಸಹತೂ ನಾಯನ ಕಾವಲೇವತರಹಯ ಪಾರ ಪೂರ್ ಕೈಕೋಟ ಪಾತಾಲ ವಾಸಿ ಕೈಕೊಂಡ ಸ್ವರ್ಗನವಾಸಿ ಕೈಕೋಟ ಜನಮ ಜೀವ ಹಮರ ಕೈಕೋಟ ಬಹಜೋನಿ ಫಿರ ಕೈಕೋಟ ಬ್ಯಾಠ ಹಿ ಖಾಹಿ ಕೈಕೋಟ ಕಾಲ ಹಥಾ ಕಪಾ ಹಿ ಕೈಕೋಟ ಗಿಯ ತನವಂತ ಕೈಕೋಟ ಮಾಯಾ ಮಹ ಚಿಂತ ಜಹ ಜಹ ಪ್ರಾಣ ದಹ ದಹ ರಾಖ ನಾನು ಸಾಹಿ ಪ್ರಾಪ ಗಹಾತ್ ಹಿ ಕೈಕೋಟ ಪಯ ಬೈರಾಗಿ ಅರಾಮ ರಾಮ ಸಾಂಗ ತಿನ ಲಿವಲಾಗಿ ಕೈಕೋಟ ಪ್ರಾಪ ಕೌ ಹೋ ಜಾಂತಿ ಆತ್ಮ ಮಹ ಪಾರ ಪ್ರಮಲಹಂತಿ ಕೈಕೋಟ ದರ್ಶನ ಪ್ರಾಪ್ಯಾಸ ತಿನ ಕುಮಿರ ಪ್ರಭಮ ರಾ ಕೈಕೋಟ ಮಾಂಗ ಸಾಧ ಸಂಗ ಪಾರ್ವನ ತಿನ ಲಾಗಾರಂಗ ಜಿನ ಕೋ ಹೋಯಾ ಸುಪ್ರಸನ್ನ ಅನುಕ್ತಿ ಜಾನ ಸದಾ ತಾನ ತಾನ
ਕਈ ਕੋਟ ਅਖੰਡ ਅਰਖੰਡ, ਕਈ ਕੋਟ ਆਕਾਸ਼ ਬ੍ਰਹਿਮੰਡ, ਕਈ ਕੋਟ ਹੋਏ ਅਵਤਾਰ, ਕਈ ਜੁਗਤ ਗਿਨ ਵਿਸਥਾਰ, ਕਈ ਵਾਰ ਪਸਰੇ ਉਪਾਸਾਰ, ਸਦਾ ਸਦਾ ਏਕ ਏਕੰਕਾਰ, ਕਈ ਕੋਟ ਗਿਨ ਵਪਾਤ, ਪ੍ਰਾਪਤ ਹੋਏ ਪ੍ਰਮਾ ਸਮਾਤ, ਅਕਾਂਤ ਨਾ ਜਾਣੇ ਕੋਈ ਆਪ ਨਾਨਕ ਪ੍ਰਾਪਤ ਸੋਏ, ਕਈ ਕੋਟ ਪਾਰ ਬੰਮ ਕੀ ਉਦਾਸ, ਤਿੰਨ ਹੋਵ ਤੇ ਆਤਮ ਪ੍ਰਗਾਹ, ਕਈ ਕੋਟ ਦਾਤ ਕੀ ਵੀ ਤੇ ਸਦਾ ਨਿਹਾਰ, ਹੈ ਕੋ ਨੇਤਰੇ, ਕਈ ਕੋ ਨਾਮ ਰਹ ਪੀਵ ਹਮਰ ਪਏ, ਸਾਧ ਸਾਧ ਹੀ ਜੀਵ, ਕਈ ਕੋ ਨਾਮ ਗੁਣ ਗਾਵ, ਹੈ ਤੁਮ ਰਾਸ ਸੁਖ ਸਹਿਜ ਸਮਾਵ, ਆਪਣੇ ਜਨ ਕਾ ਸਾਸ ਸਾਸ ਸੰਵਾਰੇ, ਨਾਨਕ ਕੋਈ ਪਰਮੇਸ਼ਰ ਕੀ ਪਿਆਰੇ ਸਲੋਕ, ਕਰਨ ਕਾਰਨ ਪ੍ਰਭ ਇੱਕ ਹੈ ਦੂਸਰਾ ਨਾਹੀ ਕੋਈ, ਨਾਨਕ ਦਿਹ ਬਲਹਾਰਣ ਜਲ ਥਰਮ ਹੀ ਅਲਸ ਅਸ਼ਟਪਦੀ, ਕਰਨ ਕਰਾਵਨ ਕਰਨਾ ਯੋਗ, ਜੋਧ ਪਾਰ ਸੋਈ ਹੋਗ, ਖਿਨਮ ਥਾ ਥਾ ਪੁਨਰਾਂਤ ਨਹੀਂ, ਕਿਸ ਪਾਰਾ ਵਾਰ ਹੁਕਮੇ ਤਾਰ ਤਾਰ, ਹਾਵੇ ਹੁਕਮੇ ਪੁਜਾ ਹੁਕਮ ਸਮਾਵੈ, ਹੁਕਮੇ ਉਜ ਨੀਚ ਵਿਆਹ, ਹਾਰ ਹੁਕਮੈ ਨਕ ਰੰਗ ਪ੍ਰਕਾਰ, ਕਰ ਦੇਖਿਆ ਆਪਣੀ ਮੁੜਿਆ, ਇਹਨਾਂ ਨੂੰ ਸਮਾ ਰਹੇ ਸਮਾਈ, ਪ੍ਰਭ ਪਾਵੈ ਮਾਨੁਖ ਗਤ ਪਾਵੈ, ਪ੍ਰਭ ਪਾਵੈ ਤਾਂ ਪਾਥਰ ਤਰਾਓ, ਪ੍ਰਭ ਪਾਵੈ ਬਿਨ ਸਾਹ ਰਖ, ਪ੍ਰਭ ਪਾਵੈ ਤਾਂ ਹਰ ਗੁਣ ਪਾਖੇ, ਪ੍ਰਭ ਪਾਵੈ ਤਾਂ ਪਤ ਦੇਵ, ਹਰ ਆਪ ਕਰੈ ਆਪਣ ਵਿਚਾਰ, ਦੋਹੈ ਸ੍ਰੀ ਅਕਾਲ ਸੁਆਮੀ ਖੇਲ, ਵਿਕਸੈ ਅੰਤਰ ਜਾਮੀ, ਜੋ ਪਾਵੈ ਸੋਕਾਰ ਕਰਾਵੈ, ਨਾਨਕ ਦ੍ਰਿਸ਼ਟੀ ਅਵਰਨ ਆਵੈ, ਕਹੁ ਮਾਨੁਖ ਤੀ ਕਿਆ ਹੋਇਆਵੈ, ਜੋ ਦੇਹ ਪਾਵੈ ਸੋਈ ਕਰਾਵੈ, ਇਸ ਕਾ ਹਾਥ ਹੋਈ ਤਾਂ ਸਭ ਕੀ ਸ਼ੈਲੀ, ਜੋ ਦੇਹ ਪਾਵੈ ਸੋਈ ਕਰੀ, ਅਨਜਾਨਤ ਵਿਖਿਆ ਮਹਾਰਾਜਾ, ਜੇ ਜਾਣਤ ਆਪਣਾ ਬਚਾ, ਪ੍ਰਮੁੱਖ ਲੈ ਦਹ ਦੇਹ ਤਾਵੈ, ਨਿਮਖ ਮਾਹ ਚਾਰ ਕੁੰਡ ਫਿਰਾਉ, ਕਰ ਕਿਰਪਾ ਜਸ ਆਪਣੀ ਭਗਤ ਦੀ, ਨਾਨਕ ਤੀ ਜਨ ਨਾਮ ਮਿਲੀ, ਖਿਨ ਵੈ ਨੀਚ ਕੀਟ ਕਰ ਰਾਜ, ਉਪਾਰ ਬ੍ਰਹਮ ਜੀ ਨਵੈ, ਜਾ ਕ ਦ੍ਰਿਸ਼ਟ ਕਛੂ ਨਾ ਆਵੈ, ਤਿਸ ਤਤਕਾਲ ਦਹ ਦੇਹ ਪ੍ਰਗਟਾਵੈ, ਜਾ ਕਹੋ ਆਪਣੀ ਕਰਾ ਬਖਸੀ, ਹਤਾ ਕਰੀ ਖਨਾ ਗਰਾਂ, ਜਗਦੀਸ਼ ਜੀਓ ਪਿੰਡ, ਸਭ ਦੁਖੀ ਰਾਸ, ਘਟ ਘਟ ਪੂਰਨ ਬ੍ਰਹਮ ਪ੍ਰਕਾਸ਼,

0: ಪ್ರಸಾದ
1: ಅಮೃತ
0: ಕರ್ಮಯೋಗ್ಯಲ್
1: ರಾಜಲ್ ಸಾಜೆ ಸರ್ವಂಧಾತ ಸರ್ವಜ್ಞಾತ
0: ಸರ್ವಂ
1: ಪ್ರಾಣ ಸರ್ವಂ ತರಣ ಪ್ರಸಾದ ಆದ್ರೂಪನಾಥ ಜೋನ್ ಪ್ರಕಾರ ಸರ್ವ ಪಾಲಕ ಸರ್ವ ಕಾಲಕ ಸರ್ವ ಕೋಪನ ಕಾಲ ನಾಮ ಠಾವನಾ ಜಾಚಕ ರೂಪ ರಂಗ ನ ರೇಖ
0: ಆದ್ರೂಪ
1: ದೇ ಸ್ವಾರ ನ ಪೇಶ ಜಾಕ ರೂಪ ರೇಖ ನ ರಾಗ